ಅದು ನಾ ತಿರುಗಿಬಿಟ್ಟಿದ್ದ ನಿನ್ನ ಲೈಕತ್ರಿ ಲೈಕತ್ರಿ ನಿನ್ನ ಸಸು ಚಿಮಿನ ಸೌತಿ ನನಗೂಗ್ಬಹುದು. ಸಾಯ್ತು ಸಾಯ್ತು ನಿನ್ನ ಕುರಿ ಸ್ವಲ್ಪ ಕಾಲ ಉಮೇಶ್ವರ್ ಬಿಕಂ ಸಮಾತಿ ಅವರ ಹಂಪಿನ ನನ್ನ ಕಲ್ಮುನ್ ಒಲ್ಕೂ ಒಲ್ಮಡ್.